ಸಂಹಿತಾಯ ನಮಃ, ಓಂ ಮಹರ್ಷಿವಂದಿತಾಯ ನಮಃ, ಓಂ ಪ್ರಕಾಶಾಯ ನಮಃ, ಓಂ ಸುಧರ್ಮಿನೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಮಯಾಯ ನಮಃ, ಓಂ ಜಗದ್ಬೀಜಾಯ ನಮಃ, ಓಂ ಹರಯೇ ನಮಃ, ಓಂ ಸೇವ್ಯಾಯ ನಮಃ, ಓಂ ಕ್ರತವೇ ನಮಃ, ಓಂ ಆಧಿಪತ್ಯಾಯ ನಮಃ, ಓಂ ಕಾಮಾಯ ನಮಃ, ಓಂ ಸ್ವರಾಯ ನಮಃ, ಓಂ ಯಶಸೇ ನಮಃ, ಓಂ ಪ್ರಚೇತಸೇ ನಮಃ, ಓಂ ಬ್ರಹ್ಮಮಯಾಯ ನಮಃ, ಓಂ ಸಕಲಾಯ ನಮಃ, ಓಂ ರುಕ್ಮವರ್ಣಾಯ ನಮಃ, ಓಂ

0: ಸನ್ನಿಧಿಯ ತಪೋನುಷ್ಠಾನದ ಜೊತೆಗೆ ಮಹಾ ತತ್ವ ದರ್ಶನವನ್ನು ಮಾಡಿಸುವಂತಹ ಮೇರು ಕೃತಿಯಾದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನವನ್ನು ಕೂಡ ನೀವು ಕೇಳ್ತಾ ಬರ್ತಾ ಇದ್ದೇವೆ. ಮನುಷ್ಯನನ್ನ ಈ ಮಾನವ ಸಮಾಜವನ್ನ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾವಕಾಶವಾಗಿ ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗತಕ್ಕಂತಹ ಒಂದು ದಿವ್ಯವಾದ ಮಣಿಯೇ ಅದು ಸಿದ್ಧಾಂತ ಶಿಖಾಮಣಿ. ಆ ಸಿದ್ಧಾಂತ ಶಿಖಾಮಣಿಯ ಸಂಸಾರ ಹೇಯಸ್ಥರದ ಬಗ್ಗೆ ನೀವೆಲ್ಲ ಕೇಳ್ತಾ ಇದ್ದೀರಿ. ಬಹಳಷ್ಟು ಮುಖ್ಯವಾಗಿರುವಂತಹ ಸ್ಥಳ ಇದು. ಈ ಸಂಸಾರದೊಳಗೆ ಹೇಗೆ ಬದುಕಬೇಕು ಅನ್ನುವಂತಹ ಕಲೆಯನ್ನ ಕಲಿಸುವಂತಹ ಸ್ಥಳವೇ ಇದು ಸಂಸಾರ ಹೇಯ ಸ್ಥಳ. ಈ ಪ್ರಪಂಚದಲ್ಲಿ ಬಹಳಷ್ಟು ಜನರು ಬದುಕ್ತಾರೆ, ಜೀವನವನ್ನ ಕಳೀತಾರೆ, ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಇಡೀ ತಮ್ಮ ಆಯುಷ್ಯವನ್ನೇ ಈ ಸಂಸಾರದಲ್ಲಿ ಎಲ್ಲರೂ ಕಳೀತಾರೆ. ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾ ಕೆಲವು ಜನರು ಸದಾ ಖಿನ್ನ ಮನಸ್ಕರಾಗಿ ದುಃಖದೊಳಗನೆ ತಮ್ಮ ಜೀವನವನ್ನು ಕಳೀತಾ ಇದ್ರೆ ಅಂಥ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ರು ಕೂಡ ಕೆಲವೇ ಜನರು ಇದರ ವಾಸ್ತವಿಕತೆಯನ್ನು ತಿಳ್ಕೊಂಡಿರ್ತಕ್ಕಂಥವರು ದುಃಖದ ಮಧ್ಯದಲ್ಲಿನೂ ಕೂಡ ಆನಂದಮಯವಾದ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ಮನುಷ್ಯನಿಗೆ ಬದುಕುವ ಕಲೆಯನ್ನ ಕಲಿಸುವಂತಹ ಈ ದರ್ಶನವೇ ಈ ಸಿದ್ಧಾಂತ ಶಿಖಾಮಣಿಯ ಸಂಸಾರ ಹೇಯ ಸ್ಥಳದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಿನ್ನೆ ನೀವೆಲ್ಲ ಕೇಳಿದ್ದೀರಿ, ಶರೀರದ ಧರ್ಮ ಅಂದರೆ ಜನನ ಮರಣಗಳು, ಇವು ದೇಹದ ಧರ್ಮಗಳು. ಅದಕ್ಕೆ ಜಾತಶ್ಚ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಶ್ಚ. ಹುಟ್ಟಿರುವಂತಹ ದೇಹ ಅದು ಒಂದಿಲ್ಲ ಒಂದ್ ದಿವಸ ಅದು ಸಾಯುವಂತಹದ್ದೇ. ಯಾವುದಕ್ಕೆ ಜನನ ಇದೆ ಅದಕ್ಕೆ ಮರಣ ಅವಶ್ಯವಾಗಿದ್ದೇ ಇರುತ್ತದೆ. ಅದಕ್ಕಾಗಿ ನಾವು ಮರಣಕ್ಕಾಗಿ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಾರೆ. ಈ ದೇಹದೊಳಗೆ ಈ ಜೀವಾತ್ಮ ಇಷ್ಟು ವರ್ಷ ಹೇಗೆ ಇತ್ತ ಅನ್ನೋದನ್ನು ಕೇಳಿ ಆಶ್ಚರ್ಯ ಪಡಬೇಕೇ ವಿನಃ ಈ ದೇಹವನ್ನು ಜೀವಾತ್ಮ ಬಿಟ್ಟು ಹೋದ ಅನ್ನುವಂತಹದ್ದನ್ನು ಕೇಳಿ ಆಶ್ಚರ್ಯ ಪಡಬೇಕಾಗಿಲ್ಲ. ನಾವೆಲ್ಲ ಬಹಳಷ್ಟು ಎದಕ್ಕೆ ಆಶ್ಚರ್ಯ ಪಡ್ತೇವೆ ಅಂದ್ರೆ ಸತ್ರು ಅನ್ನುವಂತ ಸುದ್ದಿ ಕೇಳೋಕೆಲ್ಲ ಬಹಳಷ್ಟು ಜನ ನಾವೆಲ್ಲ ಆಶ್ಚರ್ಯ ಪಡ್ತೀವಿ. ಈಗ ಅನ್ಕೊಂಡು ನಾವು ಮಾತಾಡಿ ಬಂದೀವಿ, ಇನ್ನು ಈಗ ಅವರು ನಾವು ಕುಡ್ಕೊಂಡು ಚಹಾ ಕುಡಿದೀವಿ, ಮಾತಾಡಿವಿ, ಎಲ್ಲ ಮಾಡಿವಿ, ಬಂದ 5 ನಿಮಿಷ ಆಗಿಲ್ಲ ಹೆಂಗ ಸತ್ತ ಒಂದು ಆಶ್ಚರ್ಯ. ಅದಕ್ಕೆ ಸತ್ತದಕ್ಕಾಗಿ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಾರ ಅವರು. ಇಷ್ಟು ದಿವಸ ಬದಿಕೊಂಡು ಹೆಂಗಿತ್ತು ದೇಹ, ಇದು ಬಹಳ ಆಶ್ಚರ್ಯ ಅಂತಾರ. ಯಾಕೆ ಅಂದ್ರೆ ಮರಣ ಅಂದ್ರೇನು, ಒಳಗಿರುವಂತಹ ಪ್ರಾಣ ಅದು ಹೊರಗೆ ಹೋಗಿತ್ತು ಹೋಗೇ ಬಿಡಿತು ಅಂದ್ರೆ ಅದಕ್ಕೆ ನಾವು ಮರಣ ಅಂತ ಕರಿತೀವಿ. ಈ ಪ್ರಾಣವಾಯು ಅನ್ನುವಂತಹದ್ದು ಒಂದು ದಿವಸಕ್ಕೆ 2 ಸಲ ಹೊರಗೆ ಹೋಗ್ತದೆ, 2 ಸಲ ಒಳಗೆ ಬರ್ತಾ ಇದ್ರೆ ನೀವಾದ ನಾಳೆ ಎಣಿಸ್ತೀರಿ, ನಾವು ಸುಮ್ಮ ಸಂಖ್ಯೆ ಹೇಳ್ತೀವಿ, ಅದು ಬರೋಬ್ಬರಿ ಹೌದು ಅಲ್ಲ ಅನ್ನೋದು ನಾಳೆಗೆ ನೀವು ಎಣಿಸ್ಕೊಂಡು ಬಂದೆ. 21,600 ಸಾರಿ ಈ ಪ್ರಾಣ ಹೊರಗೆ ಹೋಗಿ ಒಳಗೆ ಬರ್ತದೆ ಒಂದು ದಿವಸಕ್ಕೆ. ಆರೋಗ್ಯವಂತನಾಗಿರ್ತಕ್ಕಂಥ ಮನುಷ್ಯನ ಪ್ರಾಣ ಇದೆ. ಇನ್ನು ಅನಾರೋಗ್ಯ ಆಗಿದ ಪ್ರಾಣ ಸ್ವಲ್ಪ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಅದಕ್ಕೆ ನಿಮ್ಮ ನಾಡಿ ಬಡಿತವನ್ನು ನೋಡಿ ಡಾಕ್ಟರ್ ನೀವು ಆರಾಮಾಗಿರೋ ಇಲ್ಲ ಅನ್ನೋದನ್ನು ನೋಡ್ತಾರ. ಅಂದ ಬಳಿಕ ಪ್ರಾಣವಾಯು ಏನ್ ಮಾಡುತ್ತೆ ಅಂದ್ರೆ ಒಂದು ದಿವಸಕ್ಕೆ 21,600 ಹೊರಗೆ ಹೋಗ್ತದೆ ಮತ್ತೆ ಒಳಗೂ ಬರ್ತದೆ. ಹೊರಗೆ ಹೋಗಿತ್ತು, ಹೊರಗೆ ಹೋಯಿತು ಅಂದ್ರೆ ಮುಗೀತು ಅಂದ್ರೆ ವಾಯು ಅನ್ನುವಂತಹದ್ದು ಅದು ಸದಾಗತಿ ಅಂತ ಹೆಸರದಂತೆ ವಾಯುವಿಗೆ. ಸಂಸ್ಕೃತದಲ್ಲಿ ಸದಾಗತಿ, ಸದಾಗತಿ ಅಂದ್ರೆ ಯಾವಾಗಲೂ ಹರಿತಾ ಇರ್ತದೆ, ಅದು ಹೋಗ್ತಾ ಇರುತ್ತೆ, ನಿಲ್ಲಂಗಿಲ್ಲ ಗಾಳಿ. ಅದಕ್ಕೆ ಚಂಚಲವಾಗಿರುವಂತಹದ್ದು ಗಾಳಿ ಒಂದು ಜಾಗದಲ್ಲಿ ಯಾವಾಗಲೂ ನಿಲ್ಲಂಗಿಲ್ಲ. ಸಣ್ಣ ಹುಡುಗರು ರಬ್ಬರಿನ ಬಲೂನ್ ಮಾಡಿ ಅದರಲ್ಲಿ ಹವಾ ತುಂಬುತ್ತಾರೆ, ತಮ್ಮ ಬಾಯಾಗಿಂದ ಹವಾ ತುಂಬಿ ದೊಡ್ಡದು ಮಾಡ್ತಾರೆ. ದಿವಸ ಅಂತ ಹೋಗೇ ಬಿಡುತ್ತ. ಅಂದ್ರೆ ರಬ್ಬರಿನ ಬಲೂನ್ಗಳಿಗೆ ಇರ್ತಕ್ಕಂತ ಹವೆ ಒಂದು ತೂತದಕ್ಕೆ ಬಿದ್ರೆ ಅದು ಹೊರಗೆ ಹೋಗಿಬಿಡುತ್ತದ. ಬರಂತಿ ನಮ್ಮ ದೇಹ ಅನ್ನುವಂತ ರಬ್ಬಲಿನ ಬಲೂನ್ಗೆ ಎಷ್ಟು ತೂತದಾವ? ನವದ್ವಾರೆ ಪುರೇ ದೇಹೆ, ಇದಕ್ಕೆ ಒಂಬತ್ತು ದ್ವಾರಗಳದಾವ. ಆ ಒಂಬತ್ತು ದ್ವಾರ ಒಂಬತ್ತು ಛಿದ್ರಂತ ದೇಹದೊಳಗೆ ಅದು ಪ್ರಾಣ ಇಷ್ಟು ವರ್ಷ ಐತೆ ಅಂದ್ರೆ ಅದೊಂದು ಆಶ್ಚರ್ಯ ಅಂತ. ಒಂದೇ ಛಿದ್ರ ಬಿದ್ರೆ ಅದು ಹೊರಗೆ ಬಿಡ್ತು ಉಳಿಯಂಗಿಲ್ಲ. ಇದನ್ನು ಲೋಕದಲ್ಲಿ ಅನುಭವ ಮಾಡ್ತೀರಿ. ಇದು ಒಂಬತ್ತು ಛಿದ್ರ ಯಾವಾಗಲೂ ಹಂಗ ತೆರೆದ ಇರ್ತದೆ. ನೀವು ಬಾಯಿ ಮುಚ್ಕೊಂಡಿರ್ಬೋದು, ಕಣ್ಣು ಮುಚ್ಕೊಂಡಿರ್ಬೋದು, ಕಿವಿ ಮುಚ್ಕೊಳಕ್ ಬರ್ತಾವ ನಿಮಗೆ, ಅವ್ರು ತೆರೆದು ತೆರೆದಂಗೆ ಇರ್ತದೆ. ಮೂಗು ಅವ್ರು ತೆರೆದು ತೆರೆದಂಗೆ ಇರ್ತದೆ. ಅಂದ ಬಳಿಕ ಯಾವ ಸಮಯಕ್ಕೆ ಯಾವಾಗ ಎಲ್ಲಿ ಲೋಕದ ಪ್ರಾಣ ಹೇಳಕ್ ಬರಂಗಿಲ್ಲ. ಅದಕ್ಕೆ ಸಾಯೋ ಕಾಲಕ್ಕೆ ಕೆಲವರು ಪ್ರಾಣಗಳು ಮೇಲಿನ ದ್ವಾರದಿಂದ ಹೋಗ್ಬೋದು, ಕೆಲವರು ಪ್ರಾಣ ಕೆಳಗಿನ ದ್ವಾರದಿಂದ ಕೂಡ ಹೋಗ್ಬೋದು. ಅದಕ್ಕೆ ಹೋಗೋದು ಮಾತ್ರ ನಿಶ್ಚಯನೇ. ಪರಂತು ಇಷ್ಟು ವರ್ಷ, 50 ವರ್ಷ, 60 ವರ್ಷ, 70 ವರ್ಷ ಈ ದೇಹದಲ್ಲಿ ಪ್ರಾಣ ಹೋಗ್ತಾ ಬರ್ತಾ ಐತಿ, ಆದ್ರೂ ಐತಪ್ಪ ಅಂದ್ರೆ ಇದೊಂದು ದೊಡ್ಡ ಆಶ್ಚರ್ಯ ಅಂತಾರ. ಅಂದ್ರೆ ಇದ್ರ ಮೇಲೆ ಯಾರೋ ಒಬ್ಬರು ನಿಯಂತ್ರಣ ಮಾಡ್ತಾರೆ. ಇವನ ಕರ್ಮವೇ ಅದನ್ನ ನಿಯಂತ್ರಣ ಮಾಡ್ತದೆ. ಈ ದೇಹದ ಕರ್ಮವೇ, ಈ ದೇಹದೊಳಗೆ ಎಷ್ಟು ವರ್ಷ ಇರಬೇಕು ಪ್ರಾಣ ಅನ್ನೋದನ್ನು ಅದು ಕರ್ಮವೇ ನಿಯಂತ್ರಣ ಮಾಡ್ತದೆ. ಆದ್ರೆ ಅದು ಏನ್ ಮಾಡ್ತಪ್ಪ ಅಂದ್ರೆ ದಿವಸಕ್ಕೆ ಅದು ಹೋಗೋದು ಬರೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತದೆ. ಹೊರಗೆ ಹೋಗ್ತದೆ, ಮತ್ತೊಳಗೆ ಬರ್ತದೆ, ಮತ್ತ ಹೊರಗೆ ಹೋಗ್ತದೆ, ಮತ್ತೊಳಗೆ ಬರ್ತದೆ. ಒಂದು ದಿವಸಕ್ಕೆ 21,600 ಪ್ರಾಕ್ಟೀಸ್ ಯಾಕೆ ಮಾಡ್ತಪ್ಪ ಅಂದ್ರೆ ಒಂದ್ ಸಲ ಅದಕ್ಕೆ ಹೋಗೋದು ಅದು ಬಿಟ್ಟುಕೊಟ್ಟಿದ್ರು. ಅದಕ್ಕೆ ಅದು ಹೋಗೋ ಸಲುವಾಗಿ ಹೋದಂಗ್ ಮಾಡ್ತದ, ಮತ್ತ ಒಳಗ್ ಬರ್ತದೆ, ಹೋದಂಗ್ ಮಾಡ್ತಾ ಒಳಗ್ ಬರ್ತದೆ. ಒಮ್ಮೆ ಹೋಯ್ತಪ್ಪ ಅಂದ್ರೆ ಅದಕ್ಕೆ ವಾಯು ಅನ್ನುವಂತ ದೇಹ ಬಿಟ್ಟು ಹೋಯ್ತು ಅಂದ್ರೆ ಈ ದೇಹದ ಮೇಲೆ ಯಾರು ವಿಶ್ವಾಸ ಮಾಡಂಗಿಲ್ಲ ಅಂತ ಮೊನ್ನೆ ನೀವೆಲ್ಲ ಕೇಳಿದೆ. ಅದಕ್ಕೆ ಪ್ರಾಣವಾಯುವಿನ ಅಸ್ತಿತ್ವವೇ ಇದಕ್ಕೆ ಅಸ್ತಿತ್ವದ. ಪ್ರಾಣವಾಯು ದೇಹವನ್ನು ಬಿಟ್ಟು ಹೋಯಿತು ಅಂದ್ಕೆ ಮನುಷ್ಯ ಸತ್ತ ಅಂತ ಅರ್ಥ ಮಾಡ್ಕೊಂಡು, ಅದ್ ಬಳಿಕ ಚಂಚಲವಾಗಿರುವಂತಹ ವಾಯುವಿನ ಆಧಾರದ ಮೇಲೆ ನಮ್ಮ ಜೀವನ ಅದ ಅಂದ ಬಳಿಕ ಅದೇ ಚಂಚಲ ಅಂದ ಬಳಿಕ ನಮ್ಮ ಜೀವನ ಎಷ್ಟೊಂದು ಅಸ್ಥಿರ ಅನ್ನುವಂತಹದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡು. ಅದಕ್ಕಾಗಿ ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ ಜಂತುರ್ ಮರಣ ಜನ್ಮಾಭ್ಯಾಂ ಪರಿಭ್ರಮದಿ ಚಕ್ರವನ್ನು ತಿಳ್ಕೊಂಡು ರೇಣುಕ ಭಗವತ್ಪಾದರು ಈ ದೇಹದ ಮರಣದ ಶಾಶ್ವತತೆ ಬಗ್ಗೆ ಬಹಳಷ್ಟು ಸ್ಪಷ್ಟವಾಗಿ ನಿರೂಪಣೆ ಮಾಡಿದರು. ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಹೇಳ್ತಾರೆ ಅವರು, ದೇಹವನ್ನು ಧರಿಸಿಕೊಂಡು ಯಾರೇ ಈ ಮರ್ತ್ಯ ಲೋಕಕ್ಕೆ ಬಂದರೂ ಕೂಡ ಅವರು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಇನ್ನೂ ದೃಢಪಡಿಸುವುದಕ್ಕೆ ಹೇಳ್ತಾವರು. ಮತ್ಸ್ಯ ಕೂರ್ಮ ವರಾಹಾಂಗೈ ನೃಸಿಂಹ ಮನುಜಾದಿಭಿ ಜಾತೇನ ನಿಧನಂ ಪ್ರಾಪ್ತಂ ವಿಷ್ಣುನಾಪಿ ಮಹಾತ್ಮನ. ಭಗವಂತನ ಇರ್ತಕ್ಕಂತಹ ವಿಷ್ಣು 10 ಅವತಾರಗಳನ್ನು ತಾಳಿದ ಅನ್ನುವಂಥ ಮಾತನ್ನು ಕೇಳ್ತೇವೆ. ಅದಕ್ಕೆ ನಾವು ಜನ್ಮ ಬರಬೇಕಾದ್ರೆ ಏನು ಕಾರಣ ಅಂದ್ರೆ ನಮ್ಮ ಕರ್ಮಗಳೇ ಕಾರಣ. ಹಾಗಾದ್ರೆ 10 ಜನ್ಮವನ್ನ ತಾಳುವಂತಹ ಕರ್ಮ ಏನು ಮಾಡಿದ ಪರಮಾತ್ಮ? ಅದಕ್ಕೊಂದು ಸುಂದರವಾದ ಪ್ರಸಂಗ ಬರುತ್ತದೆ. ಪ್ರಾಚೀನ ಕಾಲದೊಳಗೆ ದೇವತೆಗಳು ರಾಕ್ಷಸರು ಯಾವಾಗಲೂ ಯುದ್ಧ ಮಾಡ್ತಾ ಇದ್ರು ಅನ್ನುವಂತ ಕಥೆಗಳನ್ನು ನಾವೆಲ್ಲ ಕೇಳ್ತೇವೆ. ಒಂದು ಸಾರಿ ದೇವತೆಗಳಿಗೆ ಅಂಜರಿತಕ್ಕಂತಹ ರಾಕ್ಷಸರು, ಶಸ್ತ್ರರಹಿತರಾಗಿರ್ತಕ್ಕಂಥ ಅನೇಕ ಜನ ರಾಕ್ಷಸರು ಭೃಗು ಮಹರ್ಷಿಯ ಆಶ್ರಮಕ್ಕೆ ರಕ್ಷೆಗಾಗಿ ಬಂದರದು. ಆ ಸಮಯದಲ್ಲಿ ಆಶ್ರಮದಲ್ಲಿ ಭೃಗು ಮಹರ್ಷಿ ಇದ್ದಿಲ್ಲ. ಭೃಗು ಮಹರ್ಷಿಯ ಧರ್ಮಪತ್ನಿ ಇತ್ತು. ನಮಗೆ ಆಶ್ರಯ ಕೊಡಬೇಕು, ರಕ್ಷೆ ಕೊಡಬೇಕಂತ ಹೇಳ್ಕೊಂಡು ರಾಕ್ಷಸರು ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ಅವಾಗ ಆ ಋಷಿ ಪತ್ನಿ ಅವರಿಗೆ ತಮ್ಮ ಆಶ್ರಮದಲ್ಲಿ ಆಶ್ರಯ ಕೊಟ್ಟರು. ಇವರು ಓಡಿ ಬಂದು ಸ್ವಲ್ಪ ಸಮಯದೊಳಗೆ ವಿಷ್ಣು ಪರಮಾತ್ಮನು ಕೂಡ ಅಲ್ಲಿ ಓಡಿ ಬಂದ ಅವರು ಸಂಹಾರ ಮಾಡಕಂತ. ಅವಾಗ ಭೃಗು ಪತ್ನಿ ಹೇಳ್ತಾಳೆ, ಈಗ ಅವರು ನನ್ನ ಆಶ್ರಯದಲ್ಲಿ ಬಂದಾರ, ನಮ್ಮ ಆಶ್ರಮದಲ್ಲಿ ಋಷಿಗಳು ಕೂಡ ಇಲ್ಲ, ಅದಕ್ಕೆ ನೀವು ಒಳಗೆ ಬರಬಾರದು. ಆಶ್ರಯ ಕೊಟ್ಟಂತವ್ರು ನಾನು ಹೊರಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಋಷಿಗಳು ಬರುವವರೆಗೆ ನೀವು ಪ್ರತೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಹೇಳಿದ್ರು ಕೂಡ ವಿಷ್ಣು ಆ ಮಾತನ್ನ ಅಲ್ಲಗಳೆದು ಋಷಿಗಳು ಇಲ್ಲದೇ ಇದ್ದಾಗ ಆಶ್ರಮವನ್ನು ಒಳಗೆ ಪ್ರವೇಶ ಮಾಡಿ ಅವಾಗ ಆ ರಾಕ್ಷಸರನ್ನು ಕೊಲ್ಲಕ್ಕೆ ಹೋದಾಗ ನನ್ನಲ್ಲಿ ಆಶ್ರಿತರಾಗ್ಯಾರ ಅಂದ ಬಳಿಕ ನನ್ನ ಕೊಂದ ಬಳಿಕ ಅವ್ರನ್ನು ಕೊಲ್ಲಬೇಕೇ ವಿನಃ ನನ್ನನ್ನು ಕೊಲ್ಲಾರ್ದು ಅವ್ರು ಕೊಲ್ಲಕ್ಕೆ ನಾನು ಬಿಡುದಿಲ್ಲ ಅಂತ ತಿಳ್ಕೊಂಡ ಅಡ್ಡ ಬಂದಾಗ ಸುದರ್ಶನ ಚಕ್ರದಿಂದ ಮೊದಲು ಭೃಗು ಪತ್ನಿಯನ್ನೇ ಅವರು ಬಲಿ ತೆಗೆದುಕೊಂಡ್ರು. ಆನಂತರ ರಾಕ್ಷಸರನ್ನ ಸಂಹಾರ ಮಾಡಿರ್ಬೇಕು. ಈ ಸುದ್ದಿ ಯಾವ ಸಮಯಕ್ಕೆ ಭೃಗು ಮಹರ್ಷಿ ಕುರ್ತಾತ ಬಂದ ಬಳಿಕ ಅವಾಗ ಭೃಗು ಮಹರ್ಷಿ ವಿಷ್ಣುವಿಗೆ ಶಾಪ ಕೊಡ್ತಾನೆ. ನಾನು ಇಲ್ಲದ ಸಮಯದೊಳಗೆ ನನ್ನ ಆಶ್ರಮವನ್ನು ಪ್ರವೇಶ ಮಾಡಿ ಅಬಲೆಯಾಗಿರ್ತಕ್ಕಂಥ ನನ್ನ ಧರ್ಮಪತ್ನಿಯನ್ನ ನೀನು ಆಹುತಿ ತೆಗೆದುಕೊಂಡು ನನ್ನನ್ನ ಪತ್ನಿ ವಿಯೋಗ ಮಾಡಿಬಿಟ್ಟು ನನಗೆ ಅಂತ ತಿಳ್ಕೊಂಡು ಅದಕ್ಕೆ ನೀನು ಒಂದು ಕೋಟಿ ಜನ್ಮಗಳನ್ನು ತಾಳಬೇಕು ಭೂಲೋಕದಲ್ಲಿ. ಪ್ರತಿಯೊಂದು ಜನ್ಮದಲ್ಲಿನೂ ಕೂಡ ಅನ್ನ ಸ್ತ್ರೀಯಿಂದ ವಿಯುಕ್ತನಾಗಿ ಬಳಲಬೇಕಂತ ತಿಳ್ಕೊಂಡು ಶಾಪ ಕೊಟ್ಟನು. ಆ ಸಮಯಕ್ಕೆ ವಿಷ್ಣು ಪರಮಾತ್ಮನಿಗೆ ಬಹಳಷ್ಟು ಭಯ ಇದೆ. ಇದು ಭೂಲೋಕ ಅಂದ್ರೆ ಬಹಳ ವಿಚಿತ್ರ ಲೋಕ ಇದೆ. ಇಲ್ಲಿ ಬಂದ್ರು ಅಂದ್ರೆ ಸಹಜವಾಗಿ ಯಾರು ಹೋಗಂಗಿಲ್ಲ, ಇದು ಹಿಡ್ಕೊಂಡು ಬಿಡ್ತದೆ. ಇದು ಭೂಮಿಯಲ್ಲಿ ಒಂದು ಆಕರ್ಷಣೆ ಶಕ್ತಿ ಅದಲ್ಲ, ಹಂಗೆ ಯಾರೇ ಬಂದ್ರು ಕೂಡ ಜಲ್ದಿ ಬಿಡಂಗಿಲ್ಲ, ಮತ್ತೇನಾರ ತೊಂದರೆ ಕೊಡ್ತದೆ. ಅದಕ್ಕೆ ಒಂದಲ್ಲ ಎರಡಲ್ಲ ಒಂದು ಕೋಟಿ ಜನ್ಮ ತಾಳಬೇಕು. ಆ ಕೋಟಿ ಪ್ರತಿಯೊಂದು ಜನ್ಮದಲ್ಲಿ ಕೂಡ ಆ ಸ್ತ್ರೀಯಿಂದ ವಿಯುಕ್ತನಾಗಿ ದುಃಖ ಪಡಬೇಕನ್ನುವಂತ ಶಾಪ ಕೊಟ್ಟಂತಕೊಂಡು ಬಹಳಷ್ಟು ಭಯಗ್ರಸ್ತನಾಗಿ ಕಾಂಚಿಯಲ್ಲಿರ್ತಕ್ಕಂತಹ ಏಕಾಂಬರೇಶ್ವರ ಪರಮೇಶ್ವರನನ್ನ ಧ್ಯಾನ ಮಾಡ್ತಾನೆ ವಿಷ್ಣು ಪರಮಾತ್ಮ. ಅವಾಗ ಪರಮಾತ್ಮ ಪ್ರತ್ಯಕ್ಷನಾಗಿ, ವಿಷ್ಣು ನೀನು ಭಯಪಡುವಂತಹ ಕಾರಣ ಇಲ್ಲ, ಆದರೆ ಕೊಟ್ಟಿರುವಂತಹ ಶಾಪವನ್ನು ಸಂಪೂರ್ಣವಾಗಿ ಅಲ್ಲಗಳಲಿಕ್ಕೆ ನನಗೆ ಬರುವುದಿಲ್ಲ. ಯಾರು ಶಾಪವನ್ನು ಕೊಟ್ಟಿದ್ದಾರೆಯೋ ಅವರೇ ನೀವು ವಿಶಾಪ ಮಾಡಬೇಕು ಹೊರತಾಗಿ ನನಗೆ ಅದರಲ್ಲಿ ಹಕ್ಕು ಇಲ್ಲ, ನಾನು ಹಸ್ತಕ್ಷೇಪ ಮಾಡೋದಿಲ್ಲ. ಅದಕ್ಕೆ ನೀನು ಮತ್ತೆ ಭೃಗು ಮಹರ್ಷಿ ಹತ್ರ ಹೋಗು, ಆ ಶಾಪದಲ್ಲಿ ಏನಾದರೂ ಕಡಿಮೆ ಮಾಡ್ತಾನ ಅಂತ ತಿಳ್ಕೊಂಡು ಹೇಳಿ ಅವನಿಗೆ ಅನುಗ್ರಹ ಮಾಡಿ ಕಳಿಸಿಕೊಡ್ತಾನೆ. ಈ ಕಡೆ ಭೃಗು ಮಹರ್ಷಿಯ ಮನಸ್ಸಿನೊಳಗೆ ಪರಮಾತ್ಮ ಪ್ರಕಟನಾಗಿ ವಿಷ್ಣುವಿಗೆ ಈ ರೀತಿಯಾಗಿ ಸ್ವಲ್ಪಕ್ಕಾಗಿ ಸ್ವಲ್ಪ ಮಾಡಿದ ಕರ್ಮಕ್ಕೆ ಇಂಥ ದೊಡ್ಡದಾಗಿರ್ತಕ್ಕಂಥ ಶಾಪ ಕೊಡಬೇಡ, ಅದಕ್ಕೆ ಅದನ್ನು ಬಹಳಷ್ಟು ಕಡಿಮೆ ಮಾಡಿ ಹತ್ತು ಜನ್ಮಗಳನ್ನ ಅವತಾರ ಮಾಡಲಿಕ್ಕೆ ನೀನು ಅವನಿಗೆ ಅನುಗ್ರಹ ಮಾಡು. ಅದರಲ್ಲಿ ಕೇವಲ ಒಂದೇ ಜನ್ಮದಲ್ಲಿ ಮಾತ್ರ ಸ್ತ್ರೀ ವಿಯೋಗವಾಗಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಅದೇ ಪ್ರಕಾರವಾಗಿ ಭೃಗು ಮಹರ್ಷಿ ಹತ್ರ ವಿಷ್ಣು ಪರಮಾತ್ಮ ಬಂದಾಗ ಪರಮಾತ್ಮನ ಆ ವಾಣಿಯನ್ನು ಕೇಳಿರ್ತಕ್ಕಂಥ ಭೃಗು ಮಹರ್ಷಿ ವಿಷ್ಣು ಹೇಳ್ತಾನೆ, ನೀನು ಶಿವನನ್ನು ಪೂಜಿಸಿ ನಾನು ಶಿವಭಕ್ತ, ನನ್ನ ದೇವರನ್ನು ಪೂಜಿಸಿ ಎಂದು ಬಂದದಕ್ಕಾಗಿ ಅದಕ್ಕೆ ಪರಮಾತ್ಮನ ಅಪ್ಪಣೆ ಮೇರೆಗೆ ನೀನು ಕೋಟಿ ಜನ್ಮಗಳನ್ನು ತಾಳೋ ಜರುತ್ತಿಲ್ಲ, ಹತ್ತು ಜನ್ಮಗಳನ್ನು ತಾಳಬೇಕು. ಆ ಹತ್ತು ಜನ್ಮದಲ್ಲಿ ಒಂದು ಜನ್ಮದಲ್ಲಿ ಮಾತ್ರ ಸ್ತ್ರೀ ವಿಯುಕ್ತನಾಗಿ ದುಃಖವನ್ನು ಪಡಬೇಕಂತ ತಿಳ್ಕೊಂಡು ಹೇಳ್ತಾನೆ. ಅವೇ ಹತ್ತು ಜನ್ಮಗಳು ಮತ್ಸ್ಯ ಕೂರ್ಮ ವರಾಹಾಂಗೈರ್ ನೃಸಿಂಹ ಮನುಜಾದಿವಿ ಜಾತೇನ ನಿಧನಂ ಪ್ರಾಪ್ತಂ ವಿಷ್ಣುನಾಪಿ ಮಹಾತ್ಮನ. ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡಿರ್ತಕ್ಕಂಥ ಕರ್ಮಗಳು ಎಂತೆಂಥ ಫಲಗಳನ್ನು ದೇವತೆಗಳು ಕೂಡ ಬಿಡಂಗಿಲ್ಲ ಅಂದ್ರೆ ಮತ್ತಿನ್ನ ನಿಮಗ ಮತ್ ಬಿಡ್ಲಕ್ಕೆ ಹೆಂಗ ಸಾಧ್ಯ? ಅದಕ್ಕೆ ಹೇಳ್ತಾರ ಅವರು, ಹರಿನಾಪಿ ಹರೇನಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾನಷ್ಟು ನ ಶಕ್ಯತೆ. ಕರ್ಮಗಳನ್ನು ಯಾರೇ ಮಾಡಿದ್ರು ಕೂಡ ಆ ಕರ್ಮದ ಫಲಗಳನ್ನು ಅನುಭವಿಸಬೇಕಾಗ್ತದೆ, ಅದಕ್ಕೆ ಗಹನ ಕರ್ಮನೋ ಗತಿ ಅಂತ. ಕರ್ಮಗಳು ಯಾವ ರೀತಿಯಾಗಿ ಮನುಷ್ಯನಿಗೆ ಎಂಥ ಸ್ಥಿತಿಗಳನ್ನು ತಂದುಕೊಡ್ತಾವಂತಕ್ಕಂಥದ್ದನ್ನು ಹೇಳೋದು ಬಹಳ ಕಷ್ಟ ಅಂತ ತಿಳ್ಕೊಂಡು ಅದಕ್ಕೆ ಕರ್ಮಗಳನ್ನು ನಾವು ಮಾಡಬೇಕಾದಾಗ ಯಾವ ಅನುಕೂಲ ಒಳ್ಳೆ ಕರ್ಮಗಳನ್ನು ಯಾಕೆ ಮಾಡಬೇಕು ಅಂತ ಕೊಂಡು ಹೇಳ್ತಾರ ಅಂದ್ರೆ, ನೀನು ಸುಖವನ್ನೇ ಅನುಭವಿಸಬೇಕಾಗಿತ್ತು ಸಂಸಾರದಲ್ಲಿ, ದುಃಖ ಬೇಡಾಗಿತ್ತು ಅಂತ ಕೇಳಿದ್ರೆ ಮತ್ತೊಬ್ಬರಿಗೆ ದುಃಖ ಕೊಡುವಂತಹ ಕರ್ಮಗಳನ್ನು ಎಂದೂ ಮಾಡಲಿಕ್ಕೆ ಹೋಗಬೇಡ ಅಂತ. ಆದ್ರೆ ಬಹಳಷ್ಟು ಜನರು ನಾವೇನ್ ಮಾಡ್ತೇವೆ ಅಂದ್ರೆ, ನಮಗೆ ಸುಖ ಸಿಗಲಿ ಮಂದಿಗೆ ದುಃಖ ಸಿಗಲಿ ಅಂತ ತಿಳ್ಕೊಂಡು ಅನೇಕ ವಿಧವಾಗಿರ್ತಕ್ಕಂಥ ಕರ್ಮಗಳನ್ನ ಕೀಟಲೆಗಳನ್ನ ದುಷ್ಟ ಕರ್ಮಗಳನ್ನು ಮನುಷ್ಯ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಅವರು, ವಿಷ್ಣುವಿಗೇನೇ ಜನ್ಮ ತಪ್ಪಲಿಲ್ಲ, ಎಷ್ಟು ಅವತಾರ ತಾಳಿದ್ರು ಕೂಡ ಮರಣ ಅನ್ನುವಂತ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ ಬಳಿಕ ಅದಕ್ಕೆ ಜಾತ ಸಹಿ ಧ್ರುವ ಮೃತ್ಯು ಅನ್ನುವಂಥ ಮಾತು. ಮನುಷ್ಯನಿಗೆ ಮೂರು ಪ್ರಕಾರವಾಗಿರ್ತಕ್ಕಂಥ ತಾಪಗಳು ಬರ್ತಾ ಇದ್ದಾವೆ. ಅದಕ್ಕೆ ಆಧ್ಯಾತ್ಮಿಕ ತಾಪ, ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪ ಅಂತ ತಿಳ್ಕೊಂಡು ಇವು ತ್ರಿತಾಪಗಳು. ಅದಕ್ಕೆ ತಾಪ ಅಂದ್ರೇನು? ಅದು ಸುಡುವಂತ ಅಗ್ನಿ ಇದ್ದಾಗೆ. ಹಾಗೆ ಬೆಂಕಿಯ ಸಮೀಪದಲ್ಲಿ ಹೋದರೆ ಅದರ ಜಳ ನಿಮಗೆ ಬಡಿತದೆ, ಇನ್ನು ಬೆಂಕಿಯಾಗಿ ಹೋಗಿ ಕೂತ್ಕೊಂಡ್ರೆ ನೀವು ಹೆಂಗ ಸುಟ್ಟುಕೊಂಡು ಹೋಗ್ತೀರಿ. ಹಾಗೆ ಪ್ರತಿಯೊಬ್ಬ ಜೀವನ ಕೂಡ ಮೂರು ವಿಧವಾಗಿರ್ತಕ್ಕಂಥ ತಾಪದೊಳಗ ಯಾವ ಅನುಕೂಲ ಸುಡ್ತಾನೆ ಇರ್ತಾನೆ. ಅದಕ್ಕೆ ಈ ಮೂರು ತಾಪಗಳಲ್ಲಿ ಸುಡುವಂತಹ ಜೀವಾತ್ಮನಿಗೆ ಈ ಸಂಸಾರದಲ್ಲಿ ವಿಶ್ರಾಂತಿ ಸುಖ ಅನ್ನುವಂಥದ್ದು ಎಲ್ಲಿದೆ ಅನ್ನುವಂಥ ಮಾತನ್ನು ಕೇಳ್ತಾನೆ. ಹಾಗಾದ್ರೆ ತಾಪಗಳು ಯಾವನ್ನು ಸ್ವಲ್ಪ ವಿಸ್ತಾರ ಮಾಡಲಿಕ್ಕೆ ಹೋದ್ರೆ ಮೊದಲೇದು ಆಧ್ಯಾತ್ಮಿಕ ತಾಪ. ಆಧ್ಯಾತ್ಮಿಕ ತಾಪವನ್ನ ಎರಡು ಭಾಗವಾಗಿ ಮಾಡ್ತಾರೆ. ಒಂದು ಆಧ್ಯಾತ್ಮಿಕ ತಾಪ ಅಂದ್ರೆ ನಮ್ಮ ದೇಹಕ್ಕೆ ಸಂಬಂಧವಾಗಿರ್ತಕ್ಕಂಥ ದುಃಖಕ್ಕೆ ಆಧ್ಯಾತ್ಮಿಕ ತಾಪ. ನಮಗೆ ದೇಹಗಳು ಸಾಮಾನ್ಯವಾಗಿ ಮೂರಿದಾವೆ, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವುಗಳು ಎರಡು, ಒಂದು ಸ್ಥೂಲ ದೇಹ, ಇನ್ನೊಂದು ಸೂಕ್ಷ್ಮ ದೇಹ ಅಂತ. ಈ ಸ್ಥೂಲ ದೇಹಕ್ಕೆ ಏನೇ ದುಃಖ ಬರಬೇಕಾದ್ರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದಕ್ಕೆ ವಾತ ಪಿತ್ತ ಕಫ ಈ ಮೂರುಗಳು ಅಕಸ್ಮಾತ್ ಏನಾದರೂ ವಿಕೃತ ರೂಪವನ್ನು ತಾಳಿದಪ್ಪ ಅಂದ್ರೆ ಈ ಶರೀರಕ್ಕೆ ರೋಗ ರುಜುಗಳು ಪ್ರಾರಂಭ ಆಗ್ತವೆ. ಅದಕ್ಕೆ ಶರೀರ ಇದೆ ಅಂದ್ರೆ ರೋಗ ಅದ ಅಂತ ಅರ್ಥ. ತನು ರುಜಯ ಆಗರವು ಅತಿ ದುಃಖ ಸಾಗರು ಅಂತ ತಿಳ್ಕೊಂಡು ನಿಜಗೊಂಡು ಹೇಳ್ತಾರೆ. ಈ ಶರೀರ ಅಂದ್ರೇನಪ್ಪ ಅಂದ್ರೆ ಅದು ರೋಗದ ತವರು ಮನೆ ಅಂದ್ರೆ ರೋಗಗಳು ಹುಟ್ಟತಕ್ಕಂಥವುಗಳೇ. ಈ ಒಂದು ನೀರಾವರಿ ಭೂಮಿ ಇತ್ತಪ್ಪ ಅಂದ್ರೆ ಅದು ಏನೇನು ಸ್ವಲ್ಪ ಏನು ಇಲ್ಲ ಅಂದ್ರೆ ಕಡೆ ಸ್ವಲ್ಪ ಕಸ ಹುಲ್ಲರ ಇದ್ದೇ ಇರ್ತದೆ. ಹಾಗೆ ಶರೀರ ಅದ ಅಂದ್ರೆ ಒಂದಿಲ್ಲೊಂದು ರೋಗ ಆ ದೇಹದಲ್ಲಿದ್ದೇ ಇರ್ತದೆ. ಒಬ್ಬ ಮನುಷ್ಯನಿಗೆ ಯಾವ ರೋಗನೂ ಕೂಡ ಇಲ್ಲ ಅಂತ ಹೇಳ್ಕೊಂಡು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟರು ಕೂಡ ಅವನಿಗೆ ಎರಡು ರೋಗ ಇದ್ದೇ ಇರ್ತಾವ. ಅವು ಯಾವಪ್ಪ ಅಂದ್ರೆ ಹಸಿವೆ ಅನ್ನುವಂತಹದೊಂದು ರೋಗ, ನೀರಡಿಕೆ ಅನ್ನುವಂತಹ ಒಂದು ರೋಗ. ಇವಕ್ಕೂ ರೋಗ ಅಂದ್ರೆ ಶಂಕರಾಚಾರ್ಯ ಹಸಿವೆ ತೃಷೆಗಳನ್ನ ಬಿಟ್ಟಂದ್ರೆ ಮತ್ತೆ ಇಲ್ಲಿ ಜೀವನನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅನ್ನುವಂತ ಹಾಡುಗಳನ್ನು ಯಾಕೆ ಹಾಡಿದ್ರಪ್ಪ ಅಂದ್ರೆ ಮೊಟ್ಟ ಮೊದಲು ನಾವೇನೇ ಮಾಡಿದ್ರು ಕೂಡ ಉದರಕ್ಕಾಗಿ ಎಲ್ಲ ಮಾಡ್ತೀವಿ. ಅದಕ್ಕೆ ಮೀರಾಬಾಯಿ ಒಂದು ಮಾತು ಹೇಳ್ತಾರೆ, ಭೂಗೆ ಭಜನ ನೈ ಭೈ ಗೋಪಾಲ ಲೇಲೆ ತೇರಿ ಕಂಠಿ ಮಾಲ. ಮೀರಾಬಾಯಿ ಎಲ್ಲಾನು ಬಿಟ್ಟು ಹೋಗಿದ್ದು ಹಾಕಿ ಹಾಕಿ ಮಹಾದೇವಿ ಗತೆ ರಾಜ್ಯವನ್ನ ರಾಜನನ್ನ ರಾಜಕೀಯ ಸಂಪತ್ತನ್ನು ಎಲ್ಲವನ್ನು ಕೂಡ ಬಿಟ್ಟು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ಲು. ಅಂತಾಕಿನೂ ಕೂಡ ಒಂದು ಮಾತು ಹೇಳ್ತಾರಪ್ಪ ಅಂದ್ರೆ ಭೂಗೆ ಭಜನ ನೈ ಭೈ ಗೋಪಾಲ ಹಸಿದಿರುವಂತಹ ಮನುಷ್ಯನ ಕೈಯಲ್ಲಿ ತಾಳ ಮೃದಂಗ ಕೊಟ್ಟು ನೀ ಭಜನೆ ಮಾಡಪ್ಪ ಅಂತಂದ್ರೆ ಅವ ಅಂತಾನ ಇವೆಲ್ಲ ಆ ಕಡೆ ಹೊಟ್ಟೆ ತುಂಬಿದ ಬಳಿಕ ಅಂತಾನ ಅಲ್ಲಿವರೆಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ ಬಳಿಕ ಮೊಟ್ಟ ಮೊದಲು ಈ ದೇಹಕ್ಕೆ ಅನ್ನವನ್ನು ಹಾಕಲೇಬೇಕು. ಇದಕ್ಕೆ ಅನ್ನಮಯ ದೇಹ ಅಂತ ನಾವು ಕರಿತೀವಿ. ಇದಿರೋದೇ ಅನ್ನದ ವಿಕಾರ, ಅನ್ನದ ಪರಿಣಾಮ ಈ ದೇಹ ಅಂತ ತಿಳ್ಕೊಂಡು ಅನ್ನ ಹಾಕಿದ್ರೆ ಇದು ಸರಿಯಾಗಿರುತ್ತ. ಅನ್ನ ಹಾಕದೆ ಹೋದ್ರೆ ಇದು ಜಗಳ ತೆಗಿತದೆ. ಅದಕ್ಕೆ ಈ ದೇಹದಲ್ಲಿ ಒಂದಲ್ಲ ಎರಡಲ್ಲ ಹೇಳ್ತಾರೆ ಅವರು 365 ಪ್ರಕಾರವಾಗಿರ್ತಕ್ಕಂತ ರೋಗಗಳು ಈ ದೇಹದಲ್ಲಿ ಇರ್ತಾವ. ಒಂದು ವರ್ಷಕ್ಕೆ ಎಷ್ಟಿದ್ದೀರ? 365. ಒಂದು ವರ್ಷಕ್ಕೆ 365 ದಿನಗಳಂದ್ರೆ 365 ಪ್ರಕಾರವಾಗಿರ್ತಕ್ಕಂಥ ರೋಗಗಳು ದೇಹದಲ್ಲಿ ಅದಾವ. ವಾತಜನ್ಯವಾದ ರೋಗಗಳು ಬೇರೆ, ಪಿತ್ತಜನ್ಯವಾದ ರೋಗಗಳು ಬೇರೆ, ಕಫಜನ್ಯಗಳಾಗಿರ್ತಕ್ಕಂಥ ರೋಗಗಳು ಬೇರೆ. ಅಂದ ಬಳಿಕ ನೀವು ದಿನಾ ಉಪಚಾರ ಮಾಡಿಕೊಂಡ್ರು ಕೂಡ ದಿನಾ ಒಂದು ರೋಗ ಹೊಸ ರೋಗ ಹೊಸ ರೋಗ ಇದ್ದೇ ಇರ್ತವೆ. ಇವು ಹಳೆ ರೋಗಗಳು, ಈಗ ಬಂದಿರುವಂತ ಹೊಸ ರೋಗಕ್ಕಂತೂ ಮತ್ತೆ ಲೆಕ್ಕ ಇಲ್ಲ, ಮತ್ತೆ ರೋಗ ಹಂಗೆ ಬೆಳೀತಾ ಬೆಳೀತಾ. ಅದಕ್ಕೆ ಯಾವುದೇ ರೋಗವನ್ನು ತಡಲಿಕ್ಕೆ ನಾವು ಎಷ್ಟೇ ಪ್ರಕಾರವಾಗಿರ್ತಕ್ಕಂಥ ಔಷಧವನ್ನು ನಾವು ಕಂಡುಹಿಡಿದ್ರು ಕೂಡ ಅದು ಮತ್ತೊಂದು ಹೊಸ ರೂಪ ಅನ್ನೋದು ತಾಳದಾಡಲೇ ಬಿಡುವುದಿಲ್ಲ. ಯಾಕಂದ್ರೆ ರೋಗದ ತವರು ಮನೆಯದು ದೇಹ ಅಂತ. ಅದಕ್ಕೆ ವಾತ ಪಿತ್ತ ಕಫಜನ್ಯಗಳಾಗಿರ್ತಕ್ಕಂಥ ರೋಗಗಳು 365 ಪ್ರಕಾರವಾಗಿದ್ರೆ ಇನ್ನು ನಾವು ಮಾಡಿರ್ತಕ್ಕಂಥ ಕರ್ಮಜನ್ಯಗಳಾಗಿರ್ತಕ್ಕಂಥ ರೋಗಗಳು ಇನ್ನೂ ಅನಂತ ಅನ್ನುವಂತ ಮಾತಾಡ್ತಾರೆ. ಎಷ್ಟೋ ರೋಗಗಳು ನಾವು ಔಷಧವನ್ನು ತೆಗೆದುಕೊಂಡ್ರು ಔಷಧದಿಂದ ಒಂದು ವೇಳೆ ರೋಗ ನಿವಾರಣೆ ಆಗದೇ ಇದ್ರೆ ಮಣಿ ಮಂತ್ರ ಔಷಧ ಅಂತ ಮೂರು ಉಪಾಯ ಹೇಳಿದ್ದಾರೆ. ಅನೇಕ ದಿವ್ಯಗಳಾಗಿರ್ತಕ್ಕಂಥ ರತ್ನಗಳನ್ನು ದಾನ ಮಾಡಿಕೊಂಡ್ರು ಕೂಡ ರೋಗ ನಿವಾರಣೆ ಆಗ್ತಿರ್ತದೆ. ಇನ್ನು ಯಾವ ರತ್ನಕ್ಕೂ ಹೋಗದೇ ಇದ್ರೆ ಮಹಾರತ್ನ ಅಂದ್ರೆ ಮಹಾಮಂತ್ರ ಜಪ. ಅದಕ್ಕೆ ಮಂತ್ರ ಜಪವನ್ನು ಮಾಡಿದಾಗ ನಾವು ಎಲ್ಲ ರೋಗಗಳು ಕೂಡ ಮುಕ್ತರಾಗಲಿಕ್ಕೆ ಸಾಧ್ಯವ. ಅದಕ್ಕಾಗಿ ದೇಹ ಅಂದ್ರೆ ಇದು ರೋಗದ ತವರು ಮನೆ. ಇದರಲ್ಲಿ ವಾತ ಪಿತ್ತ ಕಫಜನ್ಯವಾಗಿರ್ತಕ್ಕಂಥ ರೋಗಗಳು ಕರ್ಮಜನ್ಯಗಳಾಗಿರ್ತಕ್ಕಂಥವುಗಳು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ರೋಗ ಇವತ್ತು ನಮ್ಗೆ ಇಲ್ಲೇ ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ರು ಕೂಡ ಇವೆರಡು ರೋಗ ಮಾತ್ರ ನಮ್ಮನ್ನು ಬಿಡಲೇ ಇರತಕ್ಕಂಥ ಅವು ಹಸಿವೆ ಅನ್ನುವಂತ ರೋಗ, ತೃಷೆ ಅನ್ನುವಂಥ ರೋಗ. ಅದಕ್ಕೆ ಶಂಕರಾಚಾರ್ಯ ಏನ್ ಹೇಳಿದ್ರು ಅಂದ್ರೆ ಈ ಹಸಿವೆ ತೃಷೆ ಅನ್ನುವಂತಹ ರೋಗಗಳನ್ನು ನಿವೃತ್ತಿ ಮಾಡ್ಕೋಬೇಕಾದಾಗ ಭಿಕ್ಷೌಷಧಂ ಭುಜ್ಯತಾ, ಭಿಕ್ಷಾ ಅನ್ನ ರೂಪ ಇರ್ತಕ್ಕಂಥ ಔಷಧವೇ ಅದಕ್ಕೆ ದಿವ್ಯವಾಗಿರ್ತಕ್ಕಂಥ ಔಷಧ. ಈ ಭಿಕ್ಷೌಷಧ ಅಂತ ಯಾಕಂದ್ರೆ ಅದಕ್ಕೆ ನೀವು ನಿಮ್ಮನೆಯೊಳಗೆ ದುಡಿತೀರಿ, ನೀವೇ ಅಡಿಗೆ ಮಾಡಿಕೊಂಡಿರ್ತೀರಿ, ಭಿಕ್ಷ ಯಾರು ಬೇಡಬೇಕು, ಯಾರಿಗೆ ಮನೆ ಎಲ್ಲ, ಯಾರಿಗೆ ಹೊಲ ಎಲ್ಲ, ಹ್ಯಾಂಡೆಲ್ಲ, ಮಕ್ಕಳೆಲ್ಲ, ಯಾರಿಗೆ ಏನೇನು ಇಲ್ಲ ಅಂತವ್ರು ಮನೆ ಮನೆಗೆ ಭಿಕ್ಷಾ ಬೇಡ ಅನ್ಬೇಕು. ಪರಂತು ಶಂಕರಾಚಾರ್ಯ ಹೇಳ್ತಾರ ಭಿಕ್ಷೌಷಧಂ ಭುಜ್ಯತಾಂ, ಸರ್ವೇ ಸಾಮಾನ್ಯವಾಗಿ ಹೇಳಿದರು ಹಸಿವೆ ಎನ್ನುವಂತ ರೋಗ ದೂರ ಮಾಡ್ಕೋಬೇಕಾದ್ರೆ ಭಿಕ್ಷಾ ರೂಪಿ ಅನ್ನವನ್ನ ಸ್ವೀಕಾರ ಮಾಡುವಂದ್ರು. ಅಂದ್ರೆ ನೀವು ಮಂದಿ ಮನೆಗೆ ಹೋಗಿ ಬೇಡ್ಕೊಂಡು ಉಣ್ಣು ಅಂದಂಗ ಅರ್ಥ ಅಲ್ಲ. ಅದು ಏನ್ ಮಾಡಬೇಕು ಅಂದ್ರೆ ನಿಮ್ಮ ಮನೆಯೊಳಗನೆ ನೀವೇ ಊಟ ಮಾಡಿದ್ರು ಕೂಡ ಅದು ಭಿಕ್ಷಾನ್ನ ಅನ್ನೋ ದೃಷ್ಟಿಯೊಳಗೆ ಊಟ ಮಾಡಬೇಕಂತ. ನೀವು ಕಾಶಿಯೊಳಗೆ ಅನ್ನಪೂರ್ಣ ಒಂದು ಮಂದಿರ ಇದೆ, ಪರಮಾತ್ಮ ಒಂದು ಸಾರಿ ತನ್ನ ಅನೇಕ ಲೀಲೆಗಳಲ್ಲಿ ಅವನೊಂದು ಭಿಕ್ಷಾಟನ ಲೀಲೆಯನ್ನು ಕೂಡ ಪರಮಾತ್ಮನ ಒಂದು ಲೀಲೆ ಅದು. ಆ ಭಿಕ್ಷಾಟನ ಲೀಲೆಯೊಳಗೆ ಅವ ತನ್ನ ಧರ್ಮ ಪತ್ನಿಯ ಎದುರಿಗೆ ಹೋಗಿ ಭಿಕ್ಷಾ ಬೇಡ್ತಾನ, ಭಿಕ್ಷಾಂದೇಹಿ ಅಂತ ತನ್ನ ಹೆಂಡತಿಗೇನೆ ಭಿಕ್ಷಾ ಬೇಡ್ತಾನೆ. ಯಾರು? ಪರಮಾತ್ಮ ಲೀಲೆ ಮಾಡೋ ಕಾಲಕ್ಕೆ. ಅಂದ್ರೆ ಪರಮಾತ್ಮನೇ ಇದನ್ನು ನಟನ ಮಾಡಿ ಏನ್ ತೋರಿಸಿದಾರಪ್ಪ ಅಂದ ಬಳಿಕ ನೀವು ಮನೆಯೊಳಗನು ಕೂಡ ಭಿಕ್ಷಾ ಅನ್ನವನ್ನೇ ಸ್ವೀಕಾರ ಮಾಡಬೇಕು. ಈ ಭಿಕ್ಷಾ ಅನ್ನದ ಅರ್ಥ ಏನು? ಭಿಕ್ಷಾ ಅನ್ನದ ಅರ್ಥ ಇಷ್ಟೇ, ನೀವು ಮಂದಿ ಮನೆಯೊಳಗೆ ಭಿಕ್ಷಾ ಬೇಡ್ಕೊಂಡು ಬಂದಿರತಕ್ಕಂಥ ಅನ್ನದೊಳಗೆ ಉಪ್ಪು ಹೆಚ್ಚಾಗ್ಯದ, ಖಾರ ಹೆಚ್ಚಾಗ್ಯದ, ಹುಳಿ ಹೆಚ್ಚಾಗ್ಯದ ಅಂತ ಕೂಡ ಅವ್ರು ಕೂಡ ಜಗಳ ತೆಗಿತಾರೆ. ನೀವು ಏನ್ರಿ ತಂಗಳದ ಯಾಕೆ ನೀಡಿರಿ, ಇದು ಪಲ್ಯ ಬಹಳ ಉಪ್ಪು ಅದ, ಇದಕ್ಕೆ ಬಹಳ ಖಾರ ಹಾಕಿರೋ ಅಂತ ತಿಳ್ಕೊಂಡು ಕೊಟ್ಟವ್ರು ಕೂಡ ಜಗಳ ತೆಗಿತಾನ ಭಿಕ್ಷುಕ ತೆಗಿಯಂಗಿಲ್ಲ. ಹಂಗ ನೀವು ನಿಮ್ ಮನೆಯಲ್ಲಿ ಊಟಕ್ಕಂತ ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಅವ್ ತಾಟ್ ಎಲ್ಲಿ ಹೋಗ್ತಾವ ಹೇಳಕ್ ಬರಂಗಿಲ್ಲ. ಅವ ಮಳಗೆ ಮೇಲೆ ಹಾದ್ರು ಹಾದುವ, ಮಾಡಿದವರ ತಲೆ ಮೇಲೆ ಹಾದ್ರು ಹಾದುವ, ಮಾಡ್ತಾ ಮಾಡ್ತಾ ಅವ್ರು ಬುದ್ಧಿಪೂರ್ವಕವಾಗಿ ಮಾಡಿದ್ದ ಅಕಸ್ಮಾತ್ ಯಾರ ಟಿವಿ ನೋಡ್ಕೊಂತನೋ ಯಾರ ಕೂಡ ಮಾತಾಡ್ಕೊಂತನೋ ಎಲ್ಲ ಚಕ್ಕಡ ಹೋಗಿ ಉಪ್ಪು ಒಂದ್ಸರಿ ಹಾಕೋ ಬದಲು ಅಕಸ್ಮಾತ್ ಎರಡ್ ಸರ ಉಪ್ಪು ಹಾಕಿದ್ರಪ್ಪ ಅಂದ್ರೆ ಮನೆಯೊಳಗ ಮಹಾಭಾರತ ಇದ್ದು ಚಾಲು ಆಗ್ತದೆ. ಅದಕ್ಕೆ ಹೇಳ್ತಾರ ಅವರು ಸ್ವಲ್ಪ ಸಹನತೆಯನ್ನು ಪಡಿಬೇಕು ಅಂತ. ಮನೆ ನಿಮ್ದೇ ಅದ, ನೀವೇ ದುಡ್ಕೊಂಡು ಬಂದಿರಿ, ನೀವೇ ಗಳಿಸಿದ ಪದಾರ್ಥ ಅದ, ನಿಮ್ ಹೆಂಡತಿನೇ ಮಾಡ್ಯಾಳ ಅಂದ್ರೂ ಕೂಡ ಅನ್ನವನ್ನ ಸ್ವೀಕಾರ ಮಾಡೋ ಕಾಲಕ್ಕ ಹೆಂಡತಿಯಲ್ಲಿ ಹೆಂಡತಿ ಬುದ್ಧಿ ಇರಬಾರ್ದು ಅಂತಾರ. ಅದಕ್ಕೆ ಭೋಜ್ಯೇಶು ಮಾತಾ, ನಿಮ್ಮ ಹೆಂಡತಿ ನಿಮ್ಗೆ ಊಟ ಕೊಡ್ತಾ ಇದ್ಲಪ್ಪ ಅಂದ್ರೆ ಊಟ ಮಾಡುವಾಗ ಅಲ್ಲಿ ಪತ್ನಿ ಭಾವ ಇರಬಾರ್ದು, ಅಲ್ಲಿ ಮಾತಾ ಭಾವನೆ ಇರಬೇಕಂತಾರೆ. ಭೋಜ್ಯೇಶು ಮಾತಾ, ಊಟಕ್ಕೆ ನೀಡುವಾಗ ಆಕೆ ತಾಯಿನೇ ಆಗಿರ್ತಾ ಇದ್ದಾಳೆ. ಅದಕ್ಕೆ ಜಗತ್ತಿನ ತಾಯಿ ಯಾರು? ಅನ್ನಪೂರ್ಣೆ ಇರೋದ್ರಿಂದ ಹಾಗೆ ಪರಮಾತ್ಮ ತನ್ನ ಪತ್ನಿ ಎದುರಿಗೆ ಮಾತಾ ಅನ್ನಪೂರ್ಣೇಶ್ವರಿ ಭಿಕ್ಷಾ ಅಂತೆ ಅಂತ ತಿಳ್ಕೊಂಡು ಹಾಗೆ ಪರಮಾತ್ಮ ಕೇಳ್ತಾನೆ, ಹಾಗೆ ನಿಮ್ಮ ಮನೆಯೊಳಗನು ಕೂಡ ನೀವು ಊಟ ಮಾಡಬೇಕಾದ್ರೆ ಇಲ್ಲಿವರೆಗೆ ಹೆಂಗಾರ ಮಾಡಿರಿ, ಇನ್ನು ಮೇಲಾರ ಸ್ವಲ್ಪ ಪರಿವರ್ತನೆ ಮಾಡಿಕೊಂಡು ನೀವು ಮಾತಾ ಅನ್ನೋ ಶಬ್ದ ಪ್ರಯೋಗ ಮಾಡದಿದ್ರು ಕೂಡ ಮನಸ್ಸಿನಗರ ಭಾವನೆ ಇಟ್ಟುಕೊಂಡು ಅನ್ನ ಅಂದ್ರೆ ಇದು ಅನ್ನಪೂರ್ಣೇಶ್ವರಿ, ಅನ್ನಪೂರ್ಣೇಶ್ವರ ಅಂತಕ್ಕಂಥ ಭಾವದೊಳಗೆ ಅದು ಏನು ಬರ್ತದ ಬಂದದ್ದನ್ನ ಶಾಂತ ಮನಸ್ಕವಾಗಿ ಸ್ವೀಕಾರ ಮಾಡಬೇಕಂತ. ಅದರೊಳಗಿನ ನ್ಯೂನತೆಯನ್ನು ಅಧಿಕತೆಯನ್ನು ವಿಚಾರ ಮಾಡಬಾರದು. ಯಾಕೆ ಅಂದ್ರೆ ನೀವು ಮೊಟ್ಟ ಮೊದಲು ಅದನ್ನು ಉಣ್ಣೋಕ್ಕಿಂತಲೂ ಮೊದಲು ಅದನ್ನು ದೇವರಿಗೆ ನೈವೇದ್ಯವಾಗಿ ತೋರಿಸಬೇಕು. ಯಾವಾಗ ಅದು ನೀವು ಕೊಟ್ಟಿರುವಂತಹ ಅನ್ನವಾದ ನೈವೇದ್ಯ ಆಯ್ತು, ಪ್ರಸಾದ ಆಯ್ತು ಅಂದ್ರೆ ಪ್ರಸಾದ ಹೆಂಗಿರ್ತ ಅದ್ರ ಬಗ್ಗೆ ನಾವು ವಿಚಾರ ಮಾಡಕ್ ಹೋಗಿಲ್ಲ. ಅದು ಹಳಸೋದು ಹತ್ತೋದು ಏನಂತ ಅದನ್ನ ವಿಚಾರ ಮಾಡಕ್ ಹೋಗಿಲ್ಲ. ಪ್ರಸಾದ ಅಂದ್ರೆ ಪ್ರಸಾದ. ಅದಕ್ಕೆ ಗೃಹಸ್ಥ ಜೀವನದಲ್ಲಿನೂ ಕೂಡ ತಪಸ್ವಿ ಜೀವನವನ್ನು ಸಾಗಿಸಲಿಕ್ಕೆ ಬರ್ತದೆ. ತಪಸ್ಸು ಮಾಡಬೇಕು ಅಂದ್ರೆ ಅಡವಿಗೆ ಹೋಗಬೇಕು ಅನ್ನುವಂತಹ ಮಾತಿಲ್ಲ. ಅದಕ್ಕೆ ನಿವೃತ್ತ ರಾಗಸ್ಯ ಗೃಹಂ ತಪೋವನಂ ಅಂತಕ್ಕಂತ ಮಾತು ಬರುತ್ತೆ ಭಾಗವತರೊಳಗೆ. ಮನೆಯೊಳಗನೆ ಗೃಹಸ್ಥನಾಗಿದ್ದುಕೊಂಡಿದ್ರು ಕೂಡ ಅವನು ರಾಗದ್ವೇಷದಿಂದ ಮುಕ್ತನಾಗಿ ಸಂಸಾರ ಸಾಗಿಸ್ತಾ ಇತ್ತ ಅಂದ್ರೆ ಅವನು ನಿವೃತ್ತ ರಾಗಸ್ಯ ಗೃಹಂ ತಪೋವನಂ. ಅದು ಒಂದು ತಪಸ್ವಿಗಳು ವನದಂತೆ ಮನೆಯನ್ನು ಕೂಡ ತಪೋವನ ಆಗ್ತದೆ. ಒಬ್ಬ ಋಷಿ ತಪಸ್ಸು ಮಾಡ್ತಾನ ಒಂದು ಅಡವಿಯಲ್ಲಿ, ಬಹಳ ಘೋರವಾದ ತಪಸ್ಸನ್ನು ಮಾಡ್ತಾನೆ. ಅನೇಕ ವರ್ಷಗಳಲ್ಲಿ ಅನ್ನ ನೀರು ನಿದ್ದೆ ಎಲ್ಲವನ್ನು ಕೂಡ ತೊರೆದು ತಪಸ್ಸು ಮಾಡಿದಾಗ ಅವನಿಗೊಂದು ದೊಡ್ಡ ಶಕ್ತಿ ಪ್ರಾಪ್ತ. ಅವ ಕುಂತಿರ್ತಕ್ಕಂಥ ಜಾಗದೊಳಗೆ ಎಷ್ಟೋ ಅವನ ಮೈ ಮೇಲೆ ಹುಟ್ಟೆಲ್ಲ ಬೆಳೆದಿರ್ತದೆ. ಇಷ್ಟು ದೇಹದ ಪ್ರಜ್ಞೆಯನ್ನು ತಪ್ಪಿಸಿಕೊಂಡು ತಪಸ್ಸು ಮಾಡ್ತಾನೆ. ಆ ತಪಸ್ಸು ಮಾಡಿ ಯಾವಾಗ ಅವನಿಗೆ ಎಚ್ಚರ ಆಯ್ತು, ಆ ಸಮಯಕ್ಕೆ ಅವನಿಗೊಂದು ಅಭಿಮಾನ ಬಂತು. ನಾನು ಎಷ್ಟು ಹೊರಟು ತಪಸ್ಸು ಮಾಡೀನಿ, ಮೈ ಮೇಲೆ ಹುತ್ತ ಬೆಳಿವಟ್ಟ ತಪಸ್ಸು ಮಾಡಿದಪ್ಪ ಅಂದ್ಬಳಿಕ ನನ್ನ ತಪಸ್ಸಿನಲ್ಲಿ ಬಹಳ ಶಕ್ತಿ ಇರಬೇಕು ಅಂತ ಹಿಂಗ ಅವ ಅರ್ಥ ಮಾಡಿಕೊಂಡ. ಈ ಭಾವನಾ ಮಾಡಿಕೊಳ್ಳುತ್ತಿರುವಾಗನೇ ಗಿಡದ ಮೇಲೆ ಒಂದು ಕಾಯಿ ಕೂತ್ಕೊಂಡಿತ್ತು, ಅದು ಮಲ ವಿಸರ್ಜನೆ ಮಾಡಿತು. ಅದಕ್ಕೇನು ಕೊಡ್ತೀವಿ ಯಾರು ಕುಂತಾರಂತ ತಿಳ್ಕೊಂಡು ಅದು ಬಂದು ಯಾವ ಸಮಯಕ್ಕೆ ಇವನ ದೇಹದ ಮೇಲೆ ಅದನ್ನು ಮಲ ಬಿತ್ತು, ಅವಾಗ ಇವನು ಭಾರಿ ಸಿಟ್ಟು ಬಂತು. ನಾ ಅಂದ್ರೆ ಏನು
1: ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

ಕರಂಭಸ್ಯ ಪಯಾಸೋ ರೂಪಂ ಯದ್ಯವಾದಧ್ನೋ ರೂಪಂ ಕರ್ಕಂಧೂನಿ ಸೋಮಸ್ಯ ರೂಪಂ ವಾಜೀನಗ್ನಿ ಸೌಮ್ಯಸ್ಯ ರೂಪಮಾಮಿಕ್ಷಾ ಆಶ್ರಾವಯೇತಿ ಸ್ತೋತ್ರಿಯ ಪ್ರತ್ಯಾಶ್ರಾವೋ ಅನುರೂಪಃ ಯಜೇತಿ ಧಾಯ್ಯ ರೂಪಂ ಪ್ರಾಗಾಥಾಯೇ ಯಜಾಮಹಾ ಅರ್ಧ

ಬಹ್ವ್ಯಸ್ತನ್ವೋವೀತಪೃಷ್ಟಾ ತಯಾ ಮದಂತಸ್ಸಧಮಾದೇಷು ವಯಗ್ಸ್ಯಾಮಪತಾಯೋರಯೀಣಾಂ ಯೇ ಸಾಮಾನಾಃ ಸಮಾನಸಃ ಪಿತರೋಯಮರಾಜ್ಯೇ ತೇಷಾಲ್ಲೋಕಸ್ವಧಾನಮೋ ಯಜ್ಞೋ ದೇವೇಷು ಕಲ್ಪತಾಂ ಯೇ ಸಾಮಾನಾಃ ಸಮಾನಸೋ ಜೀವಾ ಜೀವೇಷು ಮಾಮಕಾಃ ತೇಷಾಗ್ಶ್ರೀರ್ಮಯೀ ಕಲ್ಪತಾಮಸ್ಮಿಲ್ಲೋಕೇ.

ಮಾತರಂಚ ಇದಗ್ಗೇ ಹರಿಪ್ರಜನಾನಂ ಮೇ ಅಸ್ತು ದಶಾವೀರಗ್ನೇ ಸರ್ವಾಗನಗ್ಗಿ ಸ್ವಸ್ತಯೇ ಆತ್ಮಸನಿ ಪ್ರಜಾಸನಿ ಪಶುಸನಿ ಲೋಕಸನ್ಯಾಭಯಸನಿ ಅಗ್ನಿ ಪ್ರಜಾಂ ಬಾಹುಲಾಂ ಮೇ ಗರೋತ್ಮನ್ನಂ ಪಯೋರೇತೋ ಅಸ್ಮಾಸು ಧತ್ತ.

ಸಮಸ್ತಂಭಂ ತಂಬೂಹಿಕತಮಸ್ತೈ ದೇವತಃ ಯಸ್ಮಾಕ್ಷಮ್ಯಗಲಯಸ್ಮಾಕಾಶಂಧಂಬ್ರೋಹಿಕೇವರ ಭೂತಂಚಯಸ್ಥಿರಾಕಂಬಂಧಂ ರೋಹಿಗತಮಸ್ಮಿ ದೇವತಃ ಯಸ್ಯ ಪ್ರಯತ್ನ

ಸಂವತ್ಸರ ಸಂವತ್ಸರಮೇವ ಪ್ರೈನಾ ಹಸೋ ಸಂವತ್ಸರಮೇವಾ ಉಪದಾರೆ ಸ್ವರ್ಗಸ್ಥ ಲೋಕಸ್ಥ ಗಮಶ್ಚೇ.

ಆತಿಥ್ಯ ಭಾಗ ಇಲ್ಲ ಜರಿಗಿರುವ ಸಾಕ್ಷಿಯಾಗಿರುವುದರಲ್ಲಿ ಇದನ್ನು ಬರುತ್ತೆ.

ತೃಣೈರ್ಯಾರಂಗಯಸ್ತಂ ಕೂಶಾಭಿರತಃ ಪಾಶರತ್ನಾಃ ಆಪೋ ರಾಜಾನಮದ್ಧರಸ್ತಿರಿತ್ರಗೋಹೋತಾರಗೋ ಸತ್ಯಜಗೋರೋದಸ್ಯೋ ಅಗ್ನಿಂ ಪುರಾತನ ಯತ್ನೋ ರಚಿತ್